0: ಅಭಿನವ ಸರ್ಕಾನ್ ಹೊನಗನಿ. ರಾಜ್ಯಪಾಲ ಅಜಯ್ ಕುಮಾರ್ ಭಲಾನ ಸಭಾಪತಿ ಒಯ್ದಿನಗಾಸಿ ಇಂಫಾಲ್ಗೆ ಲೋಕ್ ಭವನದ ರಾಜ್ಯ ಸೈನಿಕ್ ಬೋರ್ಡ್ಗೆ ಅಹಂಸು ಮಿಫಂ ಪಾಂಗ್ತೊಕ್ರೆ. ಮಿಫಂ ಅದನ್ನ ಎಕ್ಸ್ ಸರ್ವಿಸ್ ಮ್ಯಾನ್ ವಾರ್ ವಿಟೋ ಅಮಸು ಮೊಕ್ಕೊಯ್ಗೆ ಇಮುಂಗ್ ಮನುಗೆ ಯೈಫನನಬ ನೌನ ಕುಂದಾಲೈತ ಹನ್ನನಬ ಯಾವುನ ವಫಂ ಕಯಮರುಂ ಖನಕಿ. ಮಿಫಂ ಅದನ್ನ ಅನೌಬ ಸೈನಿಕ್ ರೇಸ್ ಹೌಸ್ ಕಮ್ ಆಫೀಸ್ ಕಂಪ್ಲೆಕ್ಸ್ ಅಮ ಸಾನಬ ಅಮಸು ರಾಜ್ಯ ಸೈನಿಕ್ ಬೋರ್ಡ್ಗೆ ಥಬಕ್ ಥರುಮ್ ಸಿಂಗ್ ಹೇನ ಮಪಾಂಗನ್ ಕಂಕಟ್ ಹನ್ನನಬಸು ಖನಕಿ. ಮಿಫಂ ಅದು ರಾಜ್ಯಗೆ ಚೀಫ್ ಸೆಕ್ರೆಟರಿ ಕಮಿಷನರ್ ಹೋಮ್ 57 ಮೌಂಟೇನ್ ಡಿವಿಜನ್ಗೆ ಜಿ ಒ ಸಿ ಅಮಸು ಇಂಫಾಲ್ ಎಸ್ ಇಂಫಾಲ್ ವೆಸ್ಟ್ ಮದಿ ಜೋರಸಾನ್ಪುರ್ಗೆ ಡೆಪ್ಯೂಟಿ ಕಮಿಷನರ್ ನಸಿಂಗ್ಬ ಮರುವೈವ ಮಿಹಕೆಯ ಸರ್ಕ್ ಯಾಕಿ. ಹಿಲ್ ಏರಿಯಾಸ್ ಕಮಿಟಿಗೆ ಚೇರ್ಮನ್ ಸುವರಿಬ ಎಮ್ ಎಲ್ ಎ ದಿಂಗಾಂಗ್ ನುಂಗ್ ಗಾಂಗ್ಮೈನ ಹೈರಿ ಲೈಕ್ ಪಾವಗೆ ಹೈನಬಿನಿಂಗ್ ತಿನ ಥಂಬಗಲೋನ ಐಕೊಯ್ಗೆ ಇಪಾ ಇಪುಸಿಂಗ ಥಂಬಿರ ಮಚನ ಲೋಂಚಿಂಗ್ದಗಿ ತಮ್ಸಿನ್ಬ ಖಂಜಿನ್ಬ ಯಾವಸಿಂಗ್ಸು ತಮ್ಗದಬನೆ. ಇಂಫಾಲ್ಗೆ ಜೇನ್ ಮಣಿಪುರ್ ದಾನ್ಸೆ ಕದವಿನಿಂಗ್ ಅಸಿ ಫಾಂಗ್ತೊಕ್ಕಿಬ್ಬ ಅಂಗಾಲು ಥೈಮೈನ ಈಬ ಕವುಯಿಸಿಂಗಿ ಹೊರಪು ಮುವಾರಿ ಹೈಬ ಲಾರಿಕ್ ಮ ಫಾಂಗ್ಮುಗಿ ಥರೊಂದ ಶ್ರೀ ಗಾಂಗ್ಮೈನ ಹೈ ಐಕೊಯ್ನ ಐಕೊಯ್ಗೆ ನಾಚನ ಬಿಸಿಂಗ್ ನಿಂಗ್ ತಿನ ಖಂಗ್ಲಬದಿ ಐಕೊಯ್ಗೆ ಖುನಾಯ್ ಅಮಸುಂಗ್ ಮಿಯಾಂಬು ನುಂಗ್ಶಿಬ ಹೆನ್ಗನಿ ಮಹಾಕ್ನ ಹಾಯ್.
1: ಅಕೋಯ್ ಅಹಲ್ ಲಮನ್ ಸಿಂಗ್ನ ಅಕೋಯ್ ಎನ್ಸೆಸ್ಟರ್ ಸಿಂಗ್ ನ ತಾಕ್ ಇವ ಸಿಂಗ್ ಸೆ ನಸಿ ಲೈ ಹೈಬಸೆ ಫಜನ ಅಕೋಯ್ ಫ್ಯೂಚರ್ ಜನರೇಷನ್ ಸಿಂಗ್ ದ ಕನಬ ಫಂಗ್ನಿಂಗೈ ಅಸಿಗುಬ ಬುಕ್ ಸಿಂಗ್ ಸೆ ಫಜನ ಅಸೆಸ್ ತೌರಗ ಪಾಬಿ ಸಿ ಹೈಬಸು ಅಕೋಯ್ ಅಂಗಾಂಗ್ ಸಿಂಗ್ ದ ದೋಸ್ ಹೂ ಆರ್ ಪ್ರೆಸೆಂಟ್ ಹಿಯರ್ ದೋಸ್ ಹೂ ಆರ್ ನಾಟ್ ಪ್ರೆಸೆಂಟ್ ಹಿಯರ್ ದೋಸ್ ಹೂ ವಿಲ್ ಸಿ ಅಸ್ ಇನ್ ಸೋಷಿಯಲ್ ಮೀಡಿಯಾ ಇನ್ ಅದರ್ ಮೀಡಿಯಂ ಐ ವಾಂಟ್ ಟು ಎನ್ಕರೇಜ್ ಟು ರೀಡ್ ಮೋರ್ ಅಂಡ್ ಮೋರ್ ಅವರ್ ಲವ್ ಫಾರ್ ಅವರ್ ಸೊಸೈಟಿ ಅವರ್ ನೇಷನ್ ವಿಲ್ ಬಿ ಮೋರ್ ಮೀನಿಂಗ್ಫುಲ್.
0: ಕೇಂದ್ರಗೆ ರೂರಲ್ ಡೆವಲಪ್ಮೆಂಟ್ ಮಂತ್ರಾಲಯಕ್ಕೆ ಮಿಯೋಯ್ ಅನಿಯ ಸಾಬ ಮಿಹಿಟ್ ಕಾಂಗ್ಬು ಅಮನಂಗಸಿ ಚಾನೆಲ್ ಜಿಲ್ಲಾದ ಸತ್ತುನ ಬಿ ಬಿ ಜಿ ರಾಮ್ಜಿ ಎಕ್ ಲಿಸಿಂಗನಿ ಕುನ್ಮಾಗಿ ಮತಾಂಗ್ದ ಪೈಕಲಿವ ಥವುಕ್ ಥರುಮ್ ಸಿಂಗ್ ಹನ್ನೆ ಯಂಗ್ಸಿನ್ಕ್ರೆ. ಮಿಹಿಟ್ ಕಾಂಗ್ಬು ಅದು ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್ಗೆ ಡೈರೆಕ್ಟರ್ ರಾಮಭತ್ತರ್ ಮಿನಾನಲು ಸಿಂಗ್ಕಿ ಮಕ್ಕೊಯ್ನ ಸಾಂಡೆಲ್ಗೆ ಡೆಪ್ಯೂಟಿ ಕಮಿಷನರ್ ಹೇಮಂತ್ ಕುಮಾರ್ಗೆ ಉನ್ನದನ ಥೌಕ್ಸಿಲಸಿ ಪೈಕೆಟ್ಪದ ಥೆಂಗ್ನರಿಬ ಕುದುಂಗ್ಚಾರ ಬಸಿಂಗ್ ಮತಾಂಗ್ದ ಸುವರಿ ಶಾನಕಿ. ಪಾವ್ಗೆ ಮರಕ್ತ ನಾತೆನ್ನು ಬ್ರೇಕ್ ಅಮ್ಮ.
2: ಜುಲೈಗೆ ತಾರೀಖ್ ತರೆತಗೆ ಹೋರಗ ನುಮಿತ್ ಮಂಗಾನಿ ಹೈಬದಿ ಜುಲೈ 13 ಫಾವುಗೆ ಮನುಂಗ್ದ ಅಡ್ಮಿಷನ್ ತೋಬ ಲಾಪ ಮಹಿರುಯಿಸಿಂಗಿದಮಕ್ತ ಅಡ್ಮಿಷನ್ ಫೀ ಫ್ರೀ ಒಯ್ಸಗನಿ. ಕಾಂಪಿಟೇಟಿವ್ ಸಕ್ಸಸ್ ಅಕಾಡೆಮಿಗೆ ಕ್ಲಾಸ್ 11 ಸೈನ್ಸ್ 2026-27ಗೆ ಅಡ್ಮಿಷನ್ ತೋಬಿಬ ಯಾಗನಿ. ಅಮದೇ ಕಂಪಾರ್ಟ್ಮೆಂಟಲ್ದ ಪಾಸ್ ತೋಬಿರಕ್ಲಬ ಮಹಿರುಯಿಸಿಂಗಿದಮಕ್ತ ಬಿಜರಿಬ ಕುದುಂಗ್ಚಾವಸಿಂಗ್ ಅಸಿ ಲೋಬಿದುನ ಮಮಾ ಮಪಾ ಒಯ್ಬಸಿಂಗ್ನ ಇಚಾಸಿಂಗು ಪುನ್ನ ಸೆಂಗತ್ ಮಿನಸಿ. ಅಕೂಪ ಮರೋಲ್ಗಿದಮಕ್ತ ಪಿಜರಿಬ ಕಾಂಟ್ಯಾಕ್ಟ್ ನಂಬರ್ 6009201713 ನಟ್ರಗ 9362270619 ದ ಕಾಂಟ್ಯಾಕ್ಟ್ ತೋಬಿರಪ್ಪ ಯಾಗದೆ ನಟ್ರಗ ಅಕಾಡೆಮಿಯಸ್ಸಿಗೆ ಉಳಿಪೊ ಘೋಷಣಾಂ ಲೈಕೈದ ಲೈಬ ಕ್ಯಾಂಪಸ್ದ ಲಾಪಿದುನ ಅಕೂಪ ಮರೋಲ್ ಖಂಬಿಬ ಯಾಗದೆ. ಎನ್ಎಬಿಎಚ್ ಫಂಗ್ಲಬ ಎಒಐ ಬವಿನಾ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಸಿದ ಮೆಡಿಕಲ್ ಸರ್ಜಿಕಲ್ ರೇಡಿಯೇಷನ್ ಆನ್ಕೊಲಾಜಿ ನ್ಯೂಕ್ಲಿಯರ್ ಮೆಡಿಸಿನ್ ಲೈಯಂಬಗಿ ಕುದುಂಚಾವ ಪಿಜರಿ. ಸ್ಟೇಟ್ ಅಸಿದ ಅಹಾನ್ಬ ಒಯ್ನ ಥೈರಾಯ್ಡ್ ಕ್ಯಾನ್ಸರ್ಗೆ ಆಯೋದಿನ್ ಥೆರಪಿ ಹೌಬಗ ಲೊಯ್ನನ ಕ್ಯಾನ್ಸರ್ ಖಂಗ್ದೊಪ್ನಬ ಪ್ಯಾಟ್ ಸಿಟಿ ಸ್ಕ್ಯಾನ್ ಲೈರಬ ಹಾಸ್ಪಿಟಲ್ನಿ. ಸಿಎಂಎಚ್ಟಿ ಪಿಎಂಜೆಒಐ ಕಾರ್ಡ್ ಪಾಯ್ಬ ಅಮಸು ಗವರ್ನಮೆಂಟ್ ಎಂಪ್ಲಾಯೀಸಿಂಗಿಸು ಲೈಯಂಬದ ಕುದುಂಚಾವ ಪಿಜರಿ. ಡಾಕ್ಟರ್ ಸಿಂಗ್ನ ಟ್ಯೂಮರ್ ಬೋರ್ಡ್ ಫಂದುನ ಅನಾಬಸಿಂಗಿ ಲೈಯಂಗ್ದ ಚೌನ ಮತೆಂಗ್ ಪಾಂಗ್ಲಿ. ಅಕೂಪ ಮರೋಗಿದಮಕ್ ಎಒಐ ಬವಿನಾ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಜೀವ ಜೇಲ್ ರೋಡ್ ಖಬೈಸೋಯ್ ಇಂಫಾಲ್ ಈಸ್ಟ್ ತನಬಿಯು.
0: ತಾವಿರುವ ಪಾವಸಿ ಆಕಾಶವಾಣಿ ಇಂಫಾಲ್ದಗಿನಿ. ಫೋರ್ಟೀನ್ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಕಂಗ್ಲೈಪಾಕ್ ಮಣಿಪುರ್ಗೆ ಮಿಹುತ್ ಸಿಂಗ್ನ ನ್ಯೂ ಡೆಲ್ಲಿದ ಚತುನ ತೊಂಗಾನ್ ತೊಂಗಾನ್ಬ ಆಫೀಸಿಯಲ್ ಸಿಂಗ್ ಉನ್ನದುನ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್ ಎನ್ಆರ್ಸಿ ಅಪ್ಡೇಟ್ ತಗೋಗಿ ಮತಾಂಗ್ದ ತಕ್ಷಿಣಕ್ರೆ. ಲುಬ್ ಅಸಿನ ಥಾದೊರ್ಪ ಸೇರೋಲಮದ ಹಾಯ್ ಮಕ್ಕೊಯ್ನ ಭಾರತ್ಗೆ ರಿಜಿಸ್ಟರ್ಡ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಮೃತ್ಯುಂಜಯ್ ಕುಮಾರ್ ನಾರಾಯಣ್ ಜಾಯಿಂಟ್ ಸೆಕ್ರೆಟರಿ ಫಾರಿನರ್ಸ್ ವಾನ್ ಮಹಾತ್ಮ ಸಂದೀಪ್ ನಾಮ್ದಿಯೋ ಅಮಸುಂಗ್ ಜಾಯಿಂಟ್ ಸೆಕ್ರೆಟರಿ ನಾರ್ಥ್ ಈಸ್ಟ್ ನಿರಾಜ್ ಕುಮಾರ್ ಬನ್ಸೋರ್ಗ ಉನ್ನದುನ ಎನ್ಆರ್ಸಿಗೆ ಮತಾಂಗ್ದ ವಾಫಂ ಕೆ ತಕ್ಸಂಕಿ. ಕುಂಜಾಲಿ ಸಿಂಗನಿ ಕುಂತರೆತ ಪಾಂಗ್ತೊಕ್ಕದೋರಿಬ ಭಾರತ್ಗೆ ಮಿಕೋಕ್ ಥೀವಗೆ ಮಾಂಗೊಯ್ನ ಎನ್ಆರ್ಸಿ ಅಪ್ಡೇಟ್ ತೌನನಬ ಅಮಸುಂಗ್ ಹೈ ಲೆವೆಲ್ ಕಮಿಟಿ ಆನ್ ಡೆಮೊಗ್ರಾಫಿಕ್ ಚೇಂಜಸ್ಟ ಮಣಿಪುರ್ ಪಾಪ್ಯುಲೇಷನ್ ಕಮಿಷನ್ಗೆ ಮೆಂಬರ್ ನತ್ರಗ ಕಮಿಷನರ್ ಅಮ ಯಹುನ್ನನಬ ಯಾವುನ ವಾಫಂ ಕೆಯಾಸು ತಕ್ಸಿನ್ಕಿ ಹೈರಿ. ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಡೈರೆಕ್ಟರ್ ಸೈಕ್ ಅಬ್ದುಲ್ ಹಕೀಮ್ನ ಹೈರಿ ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಸಿ ಕೇಂದ್ರ ಸರ್ಕಾರಗೆ ತೊಗಾನ್ ತೊಗಾನ್ಬ ಯೈಫೆ ಥೊರಾಂಗ್ಸಿಂಗಿ ಸ್ಕೀಮ್ ಖ್ವಾಯ್ದಿಗೆ ಯಾವನ ಚನಹಲ್ಲಿಬ ಅಚೌಬ ಡಿಪಾರ್ಟ್ಮೆಂಟ್ಸಿಂಗಿ ಮನುಂಗ್ದ ಅಮನಿ. ಇನ್ಫಾರ್ಮೇಷನ್ ಆ್ಯಂಡ್ ಪಬ್ಲಿಕ್ ರಿಲೇಷನ್ಸ್ ಡೈರೆಕ್ಟೊರೇಟ್ನ ಸಿಂಧುನ ಇಂಫಾಲ್ ಲೈಬ ಡಿ ಐ ಪಿ ಆರ್ಗೆ ಆಡಿಟೋರಿಯಂ ನಿಂಗ್ ಅಸಿ ಪಾಂಗ್ತೊಕ್ಕಿಬ ಮಿತ್ ದ ಪ್ರೆಸ್ ಸೆರಿಸ್ ಥೊರೊಂದ ಸರುಕ್ ಯಾರದುನ ಶ್ರೀ ಹಕೀಮ್ ನಹಾಯ್ ಕೇಂದ್ರಗೆ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಂತ್ರಾಲಯಗೆ ಮಖಾದ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್ಗೆ ಮಖಾದ ರಾಜ್ಯಸಿದ